ಸಿಕ್ಕತ ಇರತ ನಂದನ ಬಣಚುಂ ನನ ತಚುಂ ತಚುಂ ತಕ್ಕಿಗತಿಸಿಧ ಲಿಯೇ ರಂಗ ಸಬ್ ಸಖ ಸಂಗ ಮನ ಮೇ ಉಮಂಗ ಗತಿ ತುಮಂಗತ ಖೇಲತ ಭುಜ ಮೇಲತ ಲಪಟ ಜಪಟ ರಾಧಾ ಲಲಿತಾ ಚಂದ ಬಲಿದಿಯೋ ಬೋರ ರಂಗ ಘೋರ ಸರ ಬೋರ ಬನವಾರಿ ಮೈ ಹಾರಿ ಜಾ ಜಾರಿ ಮೈ ಹಾರಿ ಜಾ ಜಾರಿ ಮೈ